ಧನ್ಯವಾದ ಶ್ರೀಮನ್, ಭವತೆ ಧನ್ಯವಾದ ಪ್ರಧಾನಮಂತ್ರಿ, ಭೂರಿಶಃ ಧನ್ಯವಾದ. ಮಮ ಪ್ರಿಯಾಃ ದೇಶವಾಸಿನಃ, ಇದಾನೀಂ ದೇಶಸ್ಯ ಅಧಿಕಾಂಶ ಭಾಗೇಷು ಮಹತಿ ಉಷ್ಣತಾ ಅಸ್ತಿ, ತೀವ್ರಃ ಆತಪಃ ಉಷ್ಣಾಃ ವಾತಾಃ ಏತಾದೃಶೇ ಋತೌ ಸ್ವಸ್ಯ ಧ್ಯಾನಂ ರಕ್ಷಣಮತೀವ ಆವಶ್ಯಕಂ. ಜಲಂ ಪಿಬಂತು, ಯದಿ ಆತಪೇ ಗಮನಂ ಅನಿವಾರ್ಯಂ ತರ್ಹಿ ಸಾವಧಾನೇನ ಗಚ್ಛಂತು. ಅಸ್ಯಾಮ ದೇಶೆ ಸರ್ವಕಾರಸ್ಯ ವಿವಿಧೈಃ ವಿಭಾಗೈಃ ಪ್ರಸಾರಿತಃ ಸೂಚನಾಃ ಅಪಿ ಮಾ ವಿಸ್ಮರಂತು. ಸಖಾಯಃ, ಅಸ್ಮಾಕಂ ಗೃಹೇಷು ಆತಪೇನ ಸಹ ಯೋದ್ಧುಂ ಉಪಾಯಾಃ ಬಹುಧಾ ಪಾಕಶಾಲಾಯಾಮೇವ ಪ್ರಾಪ್ಯಂತೆ. ಭವದ್ಭಿಃ ಅಪಿ ದೃಷ್ಟಂ ಸ್ಯಾತ್ ಯಥಾ ಯಥಾ ಉಷ್ಣತಾ ವರ್ಧತೆ ತಥಾ ತಥಾ ಪಾಕಶಾಲಾಯಾಃ ಸ್ವಾದಃ ಪರಿವರ್ತತೆ, ಪಾಕಶಾಲಾಯಾಃ ಪ್ರಕಾರಃ ಪರಿವರ್ತತೆ. ಕುತ್ರಚಿತ್ ಮೃತ್ತಿಕಾ ಘಟಸ್ಯ ಜಲಂ ನಿಷ್ಕಾಸ್ಯತೆ, ಕುತ್ರಚಿತ್ ದಧಿ ನಿರ್ಮಿತಂ ಭವತಿ, ಕುತ್ರಚಿತ್ ಚ ಅಪಕ್ವಾಮ್ರಾಣಿ ಪಚ್ಯಂತೆ, ತತಃ ಆರಭ್ಯತೆ ದೇಶೀಯ ಪೇಯಾನಾಂ ಕಾಲಃ. ದೇಶೀಯ ಪೇಯೈಃ ಭವಂತಃ ಅಪಿ ಪರಿಚಿತಾಃ ಸಂತಿ, ಯದಿ ಭವಂತಃ ಉತ್ತರ ಭಾರತಂ ಗಮಿಷ್ಯಂತಿ ತರ್ಹಿ ಅನೇಕ ಸ್ಥಾನೇಷು ಲಪ್ಸ್ಯತೆ ಆಮ ಪನ್ನಾ ಇತಿ. ಅಪಕ್ವಾಮ್ರಸ್ಯ ಸ್ವಾದಃ ಉಷ್ಣತಾಯಾಃ ಶಾಂತಿಶ್ಚ. ಪಂಜಾಬ ಹರಿಯಾಣ ರಾಜ್ಯಂ ಗಚ್ಛಂತು ತರ್ಹಿ ಲಸ್ಸೀತಿ ಪ್ರಾಪ್ಯತೆ, ವಿಶಾಲ ಚಷಕೇನ ಯುಕ್ತ ಲಸ್ಸಿ ಇತಿ. ರಾಜಸ್ಥಾನ ಗುಜರಾತ ರಾಜ್ಯೇ ಛಾಛ ಇತಿ ತಕ್ರಂ, ಮನ್ಯೆ ಸರ್ವಸ್ಯ ಭೋಜನಸ್ಯ ಸಹ ಚರಃ ಭವತಿ. ತಥಾ ಬಿಹಾರ ಝಾರಖಂಡ ಪೂರ್ವೀಯೋತ್ತರ ಪ್ರದೇಶೇಷು ಸತ್ತು ಇತ್ಯಸ್ಯ ಪೇಯಂ, ತಸ್ಯ ತು ಕಾ ಕಥಾ, ಜಠರಮಪಿ ಪೂರಯತಿ ಬಲಂ ಚ ದದಾತಿ. ಕೊಂಕಣ ಗೋವಾ ಪ್ರದೇಶಯೋಃ ಕೋಕಂ ಶರಬತ ಇತಿ ಸೋಲ ಕಢಿ. ದಕ್ಷಿಣ ಭಾರತೆ ಪಾನಕಂ ನೀರಮೋರ್ ಸಂಬಾರಂ ತಥಾ ಒಡಿಶಾ ರಾಜ್ಯೇ ಬೇಲಪನ ಏತಾನಿ ಕೇವಲಂ ಪೇಯಾನಿ ನ ಸಂತಿ, ಭಾರತಸ್ಯ ವಿವಿಧ ಕ್ಷೇತ್ರಾಣಾಂ ಪರಂಪರಾಯಾಃ ಅಂಗಾನಿ ಸಂತಿ, ಏತೇಷು ಏಕಂ ಭಾರತಂ ಶ್ರೇಷ್ಠಂ ಭಾರತಂ ಇತ್ಯಸ್ಯ ಭಾವನಾಯಾಃ ದರ್ಶನಮಪಿ ಭವತಿ. ಏಕಾ ಕಥಾ ಅವಶ್ಯಂ ಧ್ಯಾತವ್ಯಾ, ಏತೇಷು ಅಧಿಕಾಂಶಾಃ ಪದಾರ್ಥಾಃ ಅಸ್ಮಾಕಂ ಪಾಕಶಾಲಾತಃ ಉತ್ಪನ್ನಾಃ, ಅಸ್ಮಾಕಂ ಕ್ಷೇತ್ರೇಭ್ಯಃ ಉತ್ಪನ್ನಾಃ ಸಂತಿ. ಕಾಪಿ ಮಹತಿ ಬ್ರ್ಯಾಂಡಿಂಗ್ ನಾಸ್ತಿ, ಪರಂತು ವಂಶಾನುಗತಃ ಅನುಭವಃ ತೇಷು ಸಮಾಹಿತಃ ಅಸ್ತಿ. ಭವಂತಃ ಅಪಿ ಗ್ರೀಷ್ಮಕಾಲೇ ಏತೇಷಾಂ ದೇಶೀಯ ಪೇಯಾನಾಂ ಅತ್ಯಧಿಕಂ ಆನಂದಂ ಸ್ವೀಕುರುವಂತು. ಸಖಾಯಃ, ಗ್ರೀಷ್ಮಕಾಲಸ್ಯ ಆಗಮನೇನ ಸಹ ಪ್ರತಿಗೃಹಮೇಕಾ ಅನ್ಯ ಚರ್ಚಾ ಆರಭ್ಯತೆ, ಸಾ ಅಸ್ತಿ ಆಮ್ರಫಲಸ್ಯ. ಆಮ್ರಂ ಸಾಮಾನ್ಯ ಚರ್ಚಾಯಾಃ ವಿಷಯೋ ಭವತಿ, ಭಾರತೆ ವಿರಲಮೇವ ತಾದೃಶಂ ಗೃಹಂ ಭವೇತ್ ಯತ್ರ ಗ್ರೀಷ್ಮೇ ಆಮ್ರ ಚರ್ಚಾ ನ ಸ್ಯಾತ್. ಪ್ರತ್ಯೇಕಂ ಕ್ಷೇತ್ರಸ್ಯ ಸ್ವಕೀಯಂ ಆಮ್ರಂ ಸ್ವಸ್ವಾದಃ ಸ್ವಸುಗಂಧಶ್ಚ ಭವತಿ. ಮಹಾರಾಷ್ಟ್ರಸ್ಯ ಕೊಂಕಣಸ್ಯ ಚ ಹಾಪುಸ್ ಅಲ್ಫಾನ್ಸೊ, ಗುಜರಾತಸ್ಯ ಕೇಸರ್ ಏತೇತು ಆಮ್ರ ರಸಸ್ಯ ಪ್ರಾಣಾಃ ಸಂತಿ. ಉತ್ತರ ಪ್ರದೇಶಸ್ಯ ದಶಹರಿ ತಥಾ ಮಮ ಕಾಶ್ಯಾಃ ಲಂಗಡಾ. ಅಸ್ತು, ಲಂಗಡಾ ಆಮ್ರಸ್ಯ ಏಕಾ ವಿಶೇಷತಾ ಅಸ್ತಿ, ಪಕ್ವತಾನಂತರಮಪಿ ತಸ್ಯ ವರ್ಣಃ ಬಹುಧಾ ಹರಿತಃ ಏವ ತಿಷ್ಠತಿ. ಬಿಹಾರಸ್ಯ ಜರದಾಲು ಯಸ್ಯ ಸುಗಂಧಃ ದೂರಾದೇವ ಜ್ಞಾಯತೆ. ಚೌಸಾ, ಮಾಲದಾ ಪ್ರತ್ಯೇಕಂ ನಾಮ್ನಾ ಸಹ ಜನಾನಾಂ ಸ್ಮೃತಯಃ ಜುಷ್ಟಾಃ ಸಂತಿ. ದಕ್ಷಿಣ ಭಾರತಂ ಗಚ್ಛಂತು ತರ್ಹಿ ಬಂಗನಪಲ್ಲಿ, ತೋತಾಪುರಿ, ನೀಲಂ, ಮಲಗೋವಾ, ಬಂಗದೇಶಸ್ಯ ಹಿಮಸಾಗರಃ, ಒಡಿಶಾ ಆಂಧ್ರಪ್ರದೇಶಯೋಃ ಸುವರ್ಣರೇಖಾ ಚ. ಅರ್ಥಾತ್ ಸ್ಥಾನಂ ಪರಿವರ್ತತೆ, ಆಮ್ರಸ್ಯ ರೂಪರಂಗಃ ಸ್ವಾದಶ್ಚಾಪಿ ಪರಿವರ್ತತೆ. ಸಖಾಯಃ, ಆಮ್ರಸ್ಯ ಏಷಾ ಯಾತ್ರಾ ಇದಾನೀಂ ಗ್ರಾಮಾತ್ ವಿಶ್ವ ವಿಪಣಿಂ ಯಾವತ್ ಅಪಿ ಪ್ರಾಪ್ನೋತಿ. ಅದ್ಯ ಮನ್ ಕಿ ಬಾತ್ ಇತ್ಯಸ್ಯ ಮಾಧ್ಯಮೇನ ಅಹಂ ಆಮ್ರಸ್ಯ ಉತ್ಪಾದನೇನ ಸಂಬದ್ಧಾನಾಂ ಮಮ ಕೃಷಕ ಭ್ರಾತೃ ಭಗಿನೀನಾಂ ಪ್ರಶಂಸಾಂ ಕರಿಷ್ಯಾಮಿ. ಭವಂತಃ ದೇಶಸ್ಯ ಕೃಷಿ ಅರ್ಥವ್ಯವಸ್ಥಾಯಾಃ ಕೃತೆ ಸಾಮಾನ್ಯಾಃ ಕೃಷಕಾಃ ನ ಅಪಿತು ಅತೀವ ವಿಶೇಷಾಃ ಸಂತಿ, ಏಕಮೇವ ಪ್ರಸಿದ್ಧಾಃ ಭವೇಯುಃ. ಸಖಾಯಃ, ಗ್ರೀಷ್ಮಕಾಲಸ್ಯ ಏತೇಷು ದಿನೇಷು ಯದ್ಯಪಿ ವಿದ್ಯಾಲಯಾನಾಂ ಗ್ರೀಷ್ಮಾವಕಾಶಾಃ ಭವಂತಿ, ಪರಂತು ಅಹಮೇಕಸ್ಯಾಃ ತಾದೃಶ್ಯಾಃ ಕಕ್ಷಾಯಾಃ ಚರ್ಚಾಂ ಕರಿಷ್ಯಾಮಿ ಯತ್ರ ಭವಂತಃ ಅಪಿ ಪ್ರವೇಶಂ ಪ್ರಾಪ್ತುಮಿಚ್ಛೇಯುಃ. ಸಖಾಯಃ, ಏಕಾಂ ಸ್ಥಿತಿಂ ಕಲ್ಪಯಂತು, ತಾದೃಶಃ ವಿದ್ಯಾಲಯಃ ಯತ್ರ ಬಾಲಕಾಃ ಅಪಿ ಆಗಚ್ಛಂತಿ, ಯುವಾನಃ ಅಪಿ ವೃದ್ಧಾಶ್ಚ, ಯತ್ರ ಶುಲ್ಕಂ ನಾಸ್ತಿ, ವಿಶಾಲಂ ಭವನಂ ನಾಸ್ತಿ, ಕಾಪಿ ಕಕ್ಷಾ ನಾಸ್ತಿ, ತಥಾ ಚ ಅತೀವ ರೋಚಕಾ ವಾರ್ತಾ, ತತ್ರ ಕಕ್ಷ್ಯಾ ನದ್ಯಾಂ ಭವತಿ. ಸಖಾಯಃ, ಏಷಾ ಕಾಚಿತ್ ಕಥಾ ನಾಸ್ತಿ, ಏಷ ಏಕಃ ಸತ್ಯಃ ಪ್ರಯಾಸಃ ಅಸ್ತಿ. ಕೇರಳಸ್ಯ ಆಲುವ ನಗರೆ ಸಾಜಿ ವಲಾ ಶೇರಿಲ ಮಹೋದಯಃ ಏತಾದೃಶಮೇವ ತರಣ ಸಂಘಂ ಚಾಲಯತಿ. ಅದ್ಯಾವಧಿ 15,000+ ಜನ